ಬರವಂಗ ತಗನ ಹಲಾದಿ ಮಾಡಿ ಮಂಚಂದ ಅತ್ತಾತ ತಂದ ಅಗ್ಗುಗು ಮಕ್ಕಂದ ಇತಿಗೇರಿ ತನ್ನ ಮಾಲಿ ಬಕಟ ಪನ್ನ ಕಂಸ ಕ್ರೇಬೇದ ಮಾಲಿ ಕರಮಲು ಕುಯ ಮಂಚಂದ ಮಾಲಿ ಮದಮ ಕಾಯಿ ಮಕ್ಕು ಗುಬಿಯ ಮತಂಬನ್ನ ಮೊದಲ ಸಂತನ್ಯ ಅತ್ ಅವನ್ಯ ಅತ್ ಬಾಬಕನ್ಯ ಅಗಿ ಯಾಕೆನ್ಯ ಮತಂಬನ್ನ ಇದೆ ಇಮೇಕು ಗುರ್ಬಿ ನಾಮ ಸಾಂದಿ ವೇಳೆ ಇದರ ಮಾನು ವೇಳೆ ಮಗ ಹನು ಮುದಿ ಚಾಟು ಅವಳು ಕುಯ ಮಂಚಂದ ಮಾಲಿ ಇದರ ಮಾನು ವೇಳೆ ನಿಮಗೆ ನುಗು ಜಾಯಿ ಮೊದ ಪಾತ್ರ ನುಗು ಜಾಯಿ ಅದು ಮುಗಿದು ನುಗಿಯ ಪಾತ್ರ ನುಗು ಜಾಯಿ ಇದರ ಮಾನು ವೇಳೆ ನಿಮಗೆ ಪರಮಜು ಮೊದ ಬಗ್ಗೆ ಪರಮಜು ತಮ್ಮಿಗೆ ಪರಮಜು ಬಗ್ಗೆ ಪರಮಜು ನಿಮಗೆ ಕೋರಿ ಜಾಯಿ ಮೊದ ಪಾತ್ರ ವೇಳೆ ಕೋರಿ ಜಾಯಿ ಅದು ಮುಗಿದು ವೇಳೆ ಕೋರಿ ಜಾಯಿ ಪಾತ್ರ ವೇಳೆ ಕೋರಿ ಜಾಯಿ ಮೊದಲು ಮುಗಿದು ಪಾತ್ರ ಅಪರಮಜು ಮರು ವೇಳೆ ಕೋರಿ ಜಾಯಿ ಮೊದಲು ಜಮರು ಮೂ